0: ತಾಂತಕ ಜಂತರಿತ ತತಿ ಕಿಟ ತುಂತಕತರಿ ಜಂತರಿತ ತತಿ ಕಿಟ ತುಂತಾಂತಕ ಜಂ ತಕತರಿ ಜಂ ತಜ್ಜಂ ತದಿ ಕಿಟ ತುಂ ತದಿ ಕಿಟ ತುಂ ತದಿ ಕಿಟ ತುಂ
1: ಅಖಿಲಾ